0: ಎಕ್ಸ್ಕವೇಟರ್, ಬುಲ್ಡೋಸ್, ಡಂಪ್ ಟ್ರಕ್ಸ್, ಫೋಕ್ ಲಿಫ್ಟ್, ರೋಡ್ ರೋಲರ್ಸ್, ಪ್ರೈಮ್ ಮೂವರ್ಸ್.
1: ವೆದಿ
0: ಬಾಸಾವೆ ಸಿಂಧು ಮಂಗೇಟಿ ಕೀರಕೂಡ ಅಣ್ಣ ಮಕ್ಕಳು ವೆನ ಬಾಸಾವ ಮಗಿತಿ ವೆನ ಬಾಸಾವ ಸಪೋರ್ಟ್ ಮಂಗಿತು
1: ಲೊಕ್ಕು ವಾಹನ ಗತಿ ಗತ್ತ
0: ಅನ್ನೇ ಲೊಕ್ಕು ವಾಹನ ಗತಿ ಹರಿ ಹುಡತಾಳ ಲೊಕ್ಕು ವಾಹನ ಕಲ್ಪನಾ ಟಿಪರ್ ಪೇಲಿ ಅಕ್ಕ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ವಿವಿಧ ಕನ್ಸ್ಟ್ರಕ್ಷನ್ ವೆಡವಲ್ಟ್ ಪಾವಿಚಿಕರಣ ಪಾರ್ವಲ್ ಹದಂಡ್ ಬಿಲ್ಡಿಂಗ್ ಹದಂಡ್ ಪಾವಿಚಿಕರಣ ಲೊಕು ಲೋಡ್ ಡೆಹಾಮೆ ಆಗಿನಿ ಅಂಡ್ ಪಾವಿಚಿಕರಣ ಕಮರ್ಷಿಯಲ್ ವೆಹಿಕಲ್ ಪಾರ್ಟ್ಸ್ ಲೇಸಿ ಸಪ್ಲೈ ನೆವೇ ಮೇಕ್ ಹರಿಮ ಹರಿಯಟಮ ಹರಿಯಾನ ಸ್ಪೇರ್ ಪಾರ್ಟ್ಸ್ ದಮ್ಮಿನ ಎತ್ತಂಗ್ ಇತ್ತಾಮ ಅವಧಾನಂ ಮೇ ಬರ ವಾಣಿಜ್ಯ ವಾಹನ ವಲಿಂಗ್ ವೆಡಕರ್ನೇಕ್ ಕೆಲಿಮ ವಾಹನೆ ಟೊಪಲ್ ವೆನ್ನ ಪುಳುವ ಪೆರ್ಲಿಲ ಗೆಲವಿಲ ಕೆರಕಿಲ ಯನ್ನ ಪುಳುವ ಹರಿ ಪಾರ್ಟ್ಕ ಹರಿ ವಿಧಿಯಟ ಪಾವಿಚ್ಚಿಕಲ್ಲ ಹರಿಯಟ ಟಿಪ್ ಟಾಪ್ ಎಕಡ ಮೇಂಟೇನ್ ಕರಂಡ ಓನ ವಾಹನ ತಮೈ ಮೇ ಹೆವಿ ಕಮರ್ಷಿಯಲ್ ವೆಹಿಕಲ್ ಕಿಲ ಕಿಯಾನ್ ಇದಿನ್ ಡಗ್ಲಸ್ ಅಂಡ್ ಸನ್ಸ್ ಲಿಮಿಟೆಡ್ ಒನ್ನ ಗೆನ್ವಲ ಬೆದಾ ಹರಿನೋ ಮೆರಿಟೋ ಕಮರ್ಷಿಯಲ್ ವೆಹಿಕಲ್ ಪಾರ್ಟ್ಸ್ ಮೆರಿಟೋ ಕಮರ್ಷಿಯಲ್ ವೆಹಿಕಲ್ ಪಾರ್ಟ್ಸ್ ಕಿಲ ಕಿಯಾನ್ ಲೋಕೇಪುರ ಲೋಕೆ ಲೀಡಿಂಗ್ ಬ್ರ್ಯಾಂಡ್ ಮುಳು ಲೋಕೆ ಮೇ ಹೆವಿ ಡ್ಯೂಟಿ ಕಮರ್ಷಿಯಲ್ ವೆಹಿಕಲ್ಸ್ ಪಾರ್ಟ್ಸ್ ವಲ್ಟ ಲೀಡಿಂಗ್ ಬ್ರ್ಯಾಂಡ್ ತಮೈ ಮೆರಿಟೋ ಕೀಲಕ ಏಕೆಂಗ್ ಬಡುಗೇನೋ ಲಂಕಾವಟ ಡಗ್ಲಸ್ ಅಂಡ್ ಸನ್ಸ್ ಲಿಮಿಟೆಡ್ ಇಥಿಂಗ್ ಒಳಗೆ ಬರವಾಹನ ಪಾವಿಚಿಕರಣ ಕೆನಕ ಹೆವಿ ಡ್ಯೂಟಿ ವೆಹಿಕಲ್ಸ್